0: ಉತ್ತರ ದೇಲೆ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲೆ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲೆ ಬಾಸೆಲ್ ಜೀವಿತಯ
1: ಮೇ ಒಬ್ಬ ರಂದಿ ಸಿಟಿನ್ನೇ ದಿನಪತಾ ರಾತ್ರಿ ಅಟೇ ಸಿಟ ರಾತ್ರಿ ದಹಯ ದಕ್ವಾ ಸುದುಲ ಗುವಂ ಮುದುಲಿಯ ಒಸ್ಸೇ ವಿಕಾಸಯ ಕರುಣು ಲಬನ ಸುಭಾವಿತ ಗೀ ರಸ ವಿಂದುಮು ವೆಡಸಟಹಾನ ಸಮಗಾಯಿ